0: செபி மூலம் இன்வெஸ்டர் விழிப்புணர்வு முயற்சி. மேலும் விவரங்களுக்கு செபி இன்வெஸ்டர் வெப்சைட்டை பார்க்கவும் அல்லது செபி சார்த்தி ஆப் டவுன்லோட் செய்யவும்.
1: ನಮಸ್ಕಾರ, ಇದು ಊಟಿ ಎಫ್ಎಂ 101.8. ಜನಗೂ ಸಂತತ್ತು 6:40 ಇಜುಮಣಿಗಟ್ಟ ನಂಗ ಊಟಿ ಎಫ್ಎಂ ದೊಗೆ ಕೇತುಂಡಿದ್ದ. ಇದು ಬೆಟ್ಟದ ಗಮಲು ಎಂಬ ತಲೆಪದೊಗೆ ಬಪ್ಪ ಬಡುಗು ಮಡಿ ಪಾಡಿ. ಇದು ಇಂದಿನ ಜನದೊಗೆ ನಿಗಗಾಯಿ ಈ ಕದೆ. ಗುಂಡಾಡಾನ ಅಟ್ಟಿ ಯೋಗಿನಿ ಗುಯ್ಯೆಲ್ಲ ನೀರು ಆರ ಜೋಣಿಯೆಲ್ಲ ಓಡ ಸೆಂಬೂನ ನೀರ ಎತ್ತಿ ನೀ ಸೆತ್ತೆದಾರಿ ಒಪ್ಪನೆ ನಾನಿನ್ನ ನೋಡಿದೆ. ಓಹೋ, ಎನ್ನವ ನೀ ನೋಡಿದೀಯ? ಕುರುಮೂನ ಮಾತೆ ಹೇಗಿರೆ ಕುನ್ನ ಹೆಣ್ಣು ಎನ್ನವನಿ ಗೇಲಿ ಮಾಡಿರೆ ತೊಂದರವು ಮಾಡಿ ಬೇಡ ದೂರ ನೀ ಹೋಗುನಿ. ಆಗ ಮತ್ತ ದಾರ ದಾರ ತೊಂದರೆ ಮಾಡಲಿಯೋ ಈ ಕದೆಯ ಕೆತ್ತಲೆ ನಂಗಗೆ ಏನವೋ ಅಪ್ಪರ ಒಂದು ಖುಷಿಯಾದ ಒಂದು ಆಟ ಆಡುವ ನಂಗೆ ಅಟ್ರ ನಿಂಗವೋ ಅದು ಏನ ಕದೆ ಎಂಬುದನ್ನ ಕೇತು ನೋಡಿವಿ.

ಎಬ್ಬನೋಡ ಅಟ್ಟಿಗೆ ಹೋಯ್ ಬಂದೆ, ಏನೇ ಬೆವರ? ನೀ ಹೋಯ್ ಬಂದ ಬೆವರವ ಏಕೆ ಇನ್ನೂ ಯೋಗುಲೆ? ಏನಾ ಎಲ್ಲಾ ಬೆವರ ಏನಾ ಬೆವರ ಅನ್ನದ್ ಕೇತಾರ? ಒಂದು ವೇಳೆ ಹೆಣ್ಣು ನೋಡಿ ಬಂದಾರಿಯೋ? ಸರಿ, ಹೆಣ್ಣು ನೋಡಿ ಬಂದಾರಿ ಅಲ್ಲ, ಬೇರೇನು ಬೆವರ ಅಟ್ರವಾದಯ್ಯ? ನಂಗ

ಗವವೀತ ಮನಸ್ಸು ಎಣ್ಣು ಎಲ್ಲಿ ಎಣ್ಣು ಎಲ್ಲಿ ಅಂತೇಳಿರ. ಮನಸ್ಸೋ ಅವನ ತೇಡಿರ. ಗವವ ಮಾತಿ ಮಾತಿ ಗವ ಮಾಡಿದದನವೇ ಮರೆದು ಹೋದ. ನೀ ಮರೆದು ಹೋಯ್ಬಿಟ್ಟೆ ಎನ್ನ ಕಲ್ಲನ್ನು ಕಲಂಕಿ ಎನ್ನ ಮನಸ್ಸು ಉರುಗಿ ನಾ ಕಂಡ ಕರಿಗಿ ಖಾಲಿಯಾಗಿ ಇದ್ದೆ. ಆ ಮನಸ್ಸು ದಾರವ ನೋಡಿ ತೇಡಿರ. ಆ ಮನಸ್ಸು ದಾರಗಾಯಿ ನೋಡಿ ನಡೆದೆ. ಆಗ ಮತ್ತ ಈ ಗವ ಅಂಬುದು ಏಸಗ ಒಂದು ಜೋಲಿಗೀದರ ಅಂಬುದನ್ನ ಈ ಕದೆ ಮೂಲವ ನಂಗೆ ಕೀಪು.